ಕೆಲಸಿನ ಸುರವರ್ಣು ಸನಿ ಪಮ ನಿ ಪಮ ರೇ ಗರಿ ಸನಿ ಪನಿ ಸನಿ ಪಮ ಪನಿ ಪಮ ರೇ ಗರಿ ನಿ ಸರಿ ಗರಿ ನಿ ಸರಿ ಮಪ ಸರಿ ಪನಿ ಸರಿ ಮಪ ಬರಿ ಮಪ್ಪ ನಿ ಪಮ ಪನ್ ನಿ ಸರಿ ಸ ನಿ ಸನಿ ಪನಿ ಸನಿ ಪ ಸರಿ ಪಮ ರೇ ಗರಿ ನಿ ಸರಿ ಮ ನಿ ಸರಿ ಮಪ ರೇ ಮಪ್ಪ ನಿ ರೇ ಮಪ್ಪ ನಿ ಸ ಮಪ ನಿ ಸ ಮಪ ನಿ ಸರಿ ಸ